ಜನರು ದುಳಿಕೆ ಬಹ ಜನರು ಉತ್ತಾಪು ಬಿಸಪ್ಪೆ ಜನರು ಸೇವನ್ನ ಅಂತಾರೆ ಜನರು ಸಹಸ ಸಮ್ಮಪ್ಪೆ ಜನರು ದುಳಿಕೆ ಬಹ.